ಶಿಂಪಿ ತುಕೋಬ ಭಕ್ತಿನೇ ಕೋಣ ಪ್ರಿಯನ ಕೋಣರೆ. ಪ್ರತ್ಯೇಕ ಜಾತಿತ್ ಪ್ರಭುಚೆ ಭಕ್ತ ಝಾಲೆ ಆಹೇತ್ ಅಸಾ ಹಾ ವ್ಯಾಧ ಜಾತಿತಿಲ್ ಹರಿಪಾಲ. ಸಂಸಾರಾಚಾ ಭಾರ ಪಡಣ್ಯಾಪೂರ್ವೀಚ ಪಂಢರಿಲಾ ಗೆಲಾ ಹೋತಾ. ಏಕ ಚಿತ್ತಾನೆ ಪಂಢರಿಚ್ಯಾ ವಾಳವಂಟಾತ್ ಚಾಲ್ಲೆಲ ಕೀರ್ತನ ಐಕತ್ ಹೋತಾ. ಜಯ